ಪಗರಿ ಪಗರಿ ಗಮ ಪದ ನಿಧ ಗತಿ ಧನಿ ದ ಪಮ ಪದ ನಿಧ ಗತಿ ಧನಿ ದ ಪಮ ಪದ ನಿಧ ಗತಿ ಧನಿ ದ ಪದ ರಿ ಧನಿ ದ ಪಮ ಪದ ನಿಧ ಪಮ ತಿ ಗಮ ಪಗರಿ ಪಗರ ಪಮ ಗಮ ಪಲ ನಿಧ ನಿ ಗತಿ ಧನಿ ದ